0: You're listening to CMR FM 101.3. Listen to us around the universe. www.cmr.fm.
1: ಬಿವಿನಾ ಕಮ್ಯುನಿಕೇಶನ್ಸ್ ಆಶ್ರಯದಲ್ಲಿ ಇಂಡಿಯಾ ಅಬ್ಸರ್ವರ್ ನಡೆಸಿಕೊಡುವ ಕನ್ನಡ ಕಸ್ತೂರಿ ಕಾರ್ಯಕ್ರಮದ ಕೇಳುಗರಿಗೆ ಗೀತಾ ನಾಗರಾಜು ಹಾಗೂ
2: ಬಿವಿ ನಾಗರಾಜು ಮಾಡುವ ನಮಸ್ಕಾರಗಳು. ಕನ್ನಡ ಕಸ್ತೂರಿ ಕೆನಡಾದ ಏಕೈಕ ಕನ್ನಡ ರೇಡಿಯೋ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 8:30 AM ಅಂತಾರಾಷ್ಟ್ರೀಯ ಸುದ್ದಿಗಳು, ಅದರಲ್ಲೂ ಕರ್ನಾಟಕದ ಬೆಳವಣಿಗೆಗಳು, ಸಾಹಿತ್ಯ, ಸಂಗೀತ, ಕಲೆ, ಸಿನಿಮಾ ಹಾಡುಗಳು, ಜಾನಪದ ಸಂಗೀತ, ಹೀಗೆ ಹತ್ತಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹೊಂದಿರುವ ಕನ್ನಡ ಕಸ್ತೂರಿಗೆ ನೇರವಾಗಿ 647-668-3377 ಅಥವಾ 416-514-0687 ಇಲ್ಲಿಗೆ ಸಂಪರ್ಕಿಸಿ. www.cmr.fm ಇಲ್ಲಿ ನೇರ ಪ್ರಸಾರ ಕೇಳಿ.

ಇಂದು ಶನಿವಾರ, ದಿನಾಂಕ 2 ಮೇ 2026, ಕನ್ನಡ ಕಸ್ತೂರಿ ಸಮಯ ಬೆಳಗ್ಗೆ 8:03. ಹವಾಮಾನ ಮುನ್ಸೂಚನೆ ಪ್ರಕಾರ ದಿನದ ಗರಿಷ್ಠ ಉಷ್ಣಾಂಶ 0 ಡಿಗ್ರಿ ಸೆಲ್ಸಿಯಸ್. ಹಾಗೆಯೇ ಈ ತಾಪಮಾನ ಮೇಲೇಳುವ ಸಾಧ್ಯತೆಗಳೂ ಇವೆ. ಹಾಗೆಯೇ ನಮ್ಮ ಎಂದಿನ ಕಳಕಳಿಯ ಮನವಿ, ವಾಹನ ಚಾಲಕರು ವಾಹನ ಚಾಲನೆ ಸಂದರ್ಭದಲ್ಲಿ ಸೆಲ್ ಫೋನ್ ಬಳಸುವುದು ದಂಡನಾರ್ಹ ಅಪರಾಧ. ಇದು ಸದಾ ನೆನಪಿರಲಿ. ನಮ್ಮ ವಾರದ ಸುದ್ದಿಯಲ್ಲಿ ಹಲವಾರು ವಿಶೇಷ ಸಂಗತಿಗಳಿವೆ, ಜೊತೆಗೆ ಕನ್ನಡದ ಇಂಪಾದ ಗೀತೆಗಳನ್ನು ಕೂಡ ಕೇಳೋಣ.

0: ಲವ್ಲಿ ಟ್ರಾವೆಲ್, ದೂರ ದೇಶಗಳ ಪ್ರಯಾಣ, ಅದರಲ್ಲೂ ಭಾರತಕ್ಕೆ ಪ್ರಯಾಣ ಬೆಳೆಸುವರಿಗಾಗಿ ಕಡಿಮೆ ದರಕ್ಕೆ ಪ್ರಯಾಣಿಕರಿಗೆ ನೆರವಾಗಲು ಸದಾ ತೆರೆದ ಮನಸ್ಸನ್ನು ಹೊಂದಿರುವ ಲವ್ಲಿ ಟ್ರಾವೆಲ್ ಟೊರೊಂಟೋ ಮಹಾನಗರದಲ್ಲಿ ಹೆಸರುವಾಸಿ. ನಿಮ್ಮ ಸುಖಕರ ಪ್ರಯಾಣಕ್ಕೆ ಇಂದೇ ನಿಮ್ಮ ಸ್ಥಳ ಕಾಯ್ದಿರಿಸಿ, ಇಂದೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9054585300. ಈಗ ಹೊಸ ಶಾಖೆ ಬ್ರಾಂಪ್ಟನ್ ನಗರದ ಕ್ವೀನ್ಸ್ ಮತ್ತು ಏರ್ಪೋರ್ಟ್ ರಸ್ತೆಗೆ ಸಮೀಪದಲ್ಲಿ 80 Maritime Boulevard Unit 54 ಮತ್ತೊಂದು ಶಾಖೆಯನ್ನು ತೆರೆದಿದ್ದಾರೆ. ಇಂದೇ ಭೇಟಿ ಕೊಡಿ, ಸಂಪರ್ಕಿಸಿ 9054585300. ಲವ್ಲಿ ಟ್ರಾವೆಲ್.
1: ವಾಷಿಂಗ್ಟನ್ನಿಂದ ಬಂದಿರುವ ಸುದ್ದಿ ಇದು. ಕದನ ವಿರಾಮದ ಕಾರಣದಿಂದ ಈಗ ಸ್ಥಗಿತಗೊಂಡಿರುವ ಯುದ್ಧವನ್ನು ಕೊನೆಗಾಣಿಸಲು ಅಮೆರಿಕದ ಜೊತೆಗೆ ಇರಾನ್ ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇರಾನ್ ಮೇಲೆ ಮತ್ತೆ ವಾಯುದಾಳಿ ಮತ್ತೆ ನಡೆಸುವ ಸಾಧ್ಯತೆಯನ್ನು ಅವರು ತಳ್ಳಿಹಾಕಿದ್ದಾರೆ. ಇಲ್ಲಿನ ಓವಲ್ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 8 ಕೈಗೊಂಡ ಒಪ್ಪಂದದ ಪ್ರಕಾರ ಉಭಯ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿವೆ. ಒಂದೊಮ್ಮೆ ಅಮೆರಿಕವು ಯುದ್ಧ ಆರಂಭಿಸಿದರೆ ಮತ್ತೆ ವಾಯುದಾಳಿ ನಡೆಸುವುದಾಗಿ ಇರಾನ್ ಬೆದರಿಕೆ ಒಡ್ಡಿದೆ. ಆದರೆ ಈಗ ಅದರ ಅಗತ್ಯವಿಲ್ಲ, ಅವರೇ ಕದನ ವಿರಾಮ ಮುರಿಯಲು ಸಿದ್ಧರಿಲ್ಲ ಎಂದು ಟ್ರಂಪ್ ತಿಳಿಸಿದ್ದಾರೆ. ಇರಾನ್ ಮೇಲೆ ನಾವು ನಡೆಸಿದ ಸೇನಾ ಕಾರ್ಯಾಚರಣೆಯ ಬಳಿಕ ಆ ದೇಶದ ಸೇನಾ ಸಾಮರ್ಥ್ಯ ತೀವ್ರವಾಗಿ ಕುಗ್ಗಿದೆ ಎಂದು ಹೇಳಿದ್ದಾರೆ. ಅವರ ನೌಕಾಪಡೆ ನಾಶವಾಗಿದೆ, ವಾಯುಸೇನೆ ನಾಶವಾಗಿದೆ, ಅವರ ಡ್ರೋನ್ ಕಾರ್ಖಾನೆಯು 82% ನಾಶವಾಗಿದೆ, ಅವರ ಕ್ಷಿಪಣಿ ತಯಾರಿಕಾ ಘಟಕಕ್ಕೂ ತೀವ್ರವಾಗಿ ಹಾನಿಯಾಗಿದ್ದು 90% ಕ್ಷಿಪಣಿ ನಾಶವಾಗಿದೆ ಎಂದು ಟ್ರಂಪ್ ವಿವರಿಸಿದ್ದಾರೆ. ಇರಾನ್ನ ಪರಮಾಣು ಸಾಮರ್ಥ್ಯವನ್ನು ನಾವು ಅಳಿಸಿ ಹಾಕಿದ್ದೇವೆ, ಹೊರ್ಮೋಜ್ ಜಲಸಂಧಿಯನ್ನು ನಾವು ಪಡೆದಿದ್ದರಿಂದ ಇರಾನ್ ಆರ್ಥಿಕತೆಯು ತೀವ್ರವಾಗಿ ಕುಸಿದಿದೆ ಎಂದು ಅವರು ತಿಳಿಸಿದ್ದಾರೆ. ಅವರಿಗೆ ತೈಲದಿಂದ ಯಾವ ಕಡೆಯಿಂದಲೂ ಹಣ ದೊರೆಯುತ್ತಿಲ್ಲ, ಆದಷ್ಟು ಬೇಗ ಸರಿ ಹೋಗಬಹುದು. ಇರಾನ್ ನಮ್ಮ ಜೊತೆಗೆ ಒಪ್ಪಂದ ಮಾಡಲು ಬಯಸುತ್ತಿದೆ. ಮಾತುಕತೆಯ ಸ್ಥಿತಿಗತಿಯ ಕುರಿತು ಕೆಲವು ಮಂದಿಗಷ್ಟೇ ತಿಳಿದಿದೆ. ಇರಾನ್ ನಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತಿದೆ. ಮಾತುಕತೆ ಏನು ನಡೆಯುತ್ತಿದೆ ಎಂಬುದರ ಕುರಿತು ನನಗೆ ಹಾಗೂ ಕೆಲವು ವ್ಯಕ್ತಿಗಳಿಗೆ ಮಾತ್ರ ತಿಳಿದಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ತಮ್ಮೊಂದಿಗೆ ಮಾತುಕತೆಗಾಗಿ ಹೊಸ ಷರತ್ತುಗಳನ್ನು ಒಳಗೊಂಡ ಪ್ರಸ್ತಾವಗಳನ್ನು ಇರಾನ್ ಗುರುವಾರ ಪಾಕಿಸ್ತಾನದ ಮಧ್ಯವರ್ತಿಗೆ ಕಳಿಸಿಕೊಟ್ಟಿದೆ. 8 ನಿಲ್ಲಿಸಿದ್ದೇನೆ. ಇರಾನ್ ವಿಚಾರವನ್ನು ಪ್ರಸ್ತಾಪದ ವೇಳೆ ಮತ್ತೆ ಹಳೆಯ ವಿಚಾರಗಳನ್ನು ಡೊನಾಲ್ಡ್ ಟ್ರಂಪ್ ನೆನಪಿಸಿಕೊಂಡಿದ್ದಾರೆ. 2 ಅಮೆರಿಕದ ಅಧ್ಯಕ್ಷನಾದ ಬಳಿಕ ಭಾರತ ಹಾಗೂ ಪಾಕಿಸ್ತಾನ ಸೇರಿದಂತೆ 8 ನಿಲ್ಲಿಸಿದ್ದೇನೆ, ಇಲ್ಲದಿದ್ದರೆ ಭಾರಿ ಸುಂಕ ಹೇರುವುದಾಗಿ ಎಚ್ಚರಿಕೆ ನೀಡಿದ್ದೆ. ಪ್ರತಿ ಪ್ರಕರಣದಲ್ಲಿಯೂ ಪ್ರಧಾನಮಂತ್ರಿ ಹಾಗೂ ಆಯಾಯ ದೇಶಗಳ ಅಧ್ಯಕ್ಷರು ನನಗೆ ವೈಯಕ್ತಿಕವಾಗಿ ಪತ್ರ ಬರೆದು ಧನ್ಯವಾದ ಸಲ್ಲಿಸಿದ್ದಾರೆ ಎಂದು ಅವರು ವಿವರಿಸಿದ್ದಾರೆ. ಹೊರ್ಮೋಜ್ ಜಲಸಂಧಿಯ ವಿಚಾರದಲ್ಲಿ ಇರಾನ್ ಕೈಗೊಳ್ಳುವ ಏಕಪಕ್ಷೀಯ ಒಪ್ಪಂದವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸಂಯುಕ್ತ ಅರಬ್ ಒಕ್ಕೂಟದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಾಮೂಹಿಕ ಇಚ್ಛಾಶಕ್ತಿ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಗುಣವಾಗಿ ಹೊರ್ಮೋಜ್ ಜಲಸಂಧಿಯನ್ನು ಮುಕ್ತಗೊಳಿಸುವುದೇ ಪ್ರಾಥಮಿಕ ಗ್ಯಾರಂಟಿಯಾಗಿದೆ. ಇರಾನ್ನ ಏಕಪಕ್ಷೀಯ ನಿರ್ಧಾರವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು UAE ಅಧ್ಯಕ್ಷರ ಸಲಹೆಗಾರ ಅನ್ವರ್ ಗರ್ಗೇಶ್ ತಿಳಿಸಿದ್ದಾರೆ.

ಕಾನೂನು ತೊಡಕು ನಾನಾ ವ್ಯಾಜ್ಯಗಳ ರಗಳೆ ಎದುರಾದಾಗ ಶ್ರೀಮತಿ ಲತಾ ಮೆನನ್ ನಿಮ್ಮ ಪರವಾಗಿ ವಾದಿಸುತ್ತಾರೆ. ಅನುಭವಿ ಶ್ರೀಮತಿ ಲತಾ ಮೆನನ್ ಎಲ್ಲ ರೀತಿಯ ಕಾನೂನು ಸಮಸ್ಯೆಗಳಿಗೆ ಪರಿಹಾರಕ್ಕೆ ಹೋರಾಟ ಮಾಡುವ ಸಮರ್ಥ ವಕೀಲರು. ಭೂ ವಿವಾದ, ಇಮಿಗ್ರೇಷನ್, ಅಪಘಾತ, ಕ್ರಿಮಿನಲ್, ಕುಟುಂಬಕ್ಕೆ ಸಂಬಂಧಿಸಿದ ವಿಲ್, ರಿಯಲ್ ಎಸ್ಟೇಟ್ ಸಮಸ್ಯೆಗಳು ಪರಿಹಾರಕ್ಕೆ ಇವರ ನೇತೃತ್ವದ ಕಾನೂನು ತಜ್ಞ ತಂಡ ಸಿದ್ಧವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಶ್ರೀಮತಿ ಲತಾ ಮೆನನ್, ಬ್ಯಾರಿಸ್ಟರ್, ಸಾಲಿಸಿಟರ್ ಮತ್ತು ನೋಟರಿ ಪಬ್ಲಿಕ್ ಅವರನ್ನು ಸಂಪರ್ಕಿಸಿ. ಮೆನನ್ ಲಾ ಪ್ರೊಫೆಷನಲ್ ಕಾರ್ಪೊರೇಷನ್, 905-956-0747. ನ್ಯೂಯಾರ್ಕ್ನ ಸುದ್ದಿ ಇದು. ಜಗತ್ತಿನ ಶ್ರೀಮಂತ ನಗರಿ ನ್ಯೂಯಾರ್ಕ್ ನಗರದ ಮೇಯರ್ ಆಗಿರುವ ಭಾರತೀಯ ಮೂಲದ ಜೋಹರಾನ್

ನ್ಯೂಯಾರ್ಕ್ನ ಸುದ್ದಿ ಮಮದಾನಿ ಅವರು ಒಂದಿಲ್ಲ ಒಂದು ವಿವಾದವನ್ನು ಮೈಮೇಲೆ ಎಳೆದುಕೊಂಡು ಸುದ್ದಿಯಾಗುತ್ತಿದ್ದಾರೆ. ಮೊನ್ನೆಯೂ ಹೀಗೆ ಆಗಿದ್ದು 9/11 ಉಗ್ರ ದಾಳಿಯ ಸಂತ್ರಸ್ತರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ತಮ್ಮ ಪತ್ನಿ ಕೆಮಿಲ್ಲಾ ಅವರೊಂದಿಗೆ ನ್ಯೂಯಾರ್ಕ್ ನಗರಕ್ಕೆ ಆಗಮಿಸಿದ್ದರು. ಈ ವೇಳೆ ಪರ್ಯಾಯ ಸ್ಥಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಅವರೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕರೆ ಭಾರತಕ್ಕೆ ಕೊಹಿನೂರ್ ವಜ್ರವನ್ನು ಹಿಂತಿರುಗಿಸುವಂತೆ ಕೇಳುತ್ತೇನೆ ಎಂದು ಹೇಳಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಈ ಬಗ್ಗೆ ಅಮೆರಿಕಾದಲ್ಲಿ ಮಮದಾನಿ ವಿರುದ್ಧ ವಿರೋಧ ವ್ಯಕ್ತವಾಗಿದೆ. ಅನೇಕ ಪತ್ರಿಕೆಗಳು ಮಮದಾನಿ ವಿರುದ್ಧ ಲೇಖನಗಳನ್ನು ಪ್ರಕಟಿಸಿವೆ. ಕೊಚ್ಚಿಯಿಂದ ಬಂದಿರುವಂಥ ಸುದ್ದಿ ಇದು. ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಕೇರಳ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘವು 6ನೇ ಮೇ ರಾಜ್ಯದಾದ್ಯಂತ ಮುಷ್ಕರ ಹಮ್ಮಿಕೊಂಡಿದೆ. ಮುಷ್ಕರಕ್ಕೂ ಮುನ್ನ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ನಡೆಸಲಾಗುವುದು. 6ನೇ ಮೇ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡಲಾಗುತ್ತದೆ. ಜೊತೆಗೆ ಜಿಲ್ಲಾ ಕೇಂದ್ರ ಮತ್ತು ತೈಲ ಕಂಪನಿ ಕಚೇರಿಗಳ ಎದುರು ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು HRA ಅಧ್ಯಕ್ಷ ಜಿ ಜೈಪಾಲ್ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಬಂದಿರುವ ಸುದ್ದಿ ಇದು. ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಾತನಾದ ಕುಶಿಯಲ್ಲಿದ್ದಾರೆ. DKಶಿ ಅವರ ಪುತ್ರಿ ಐಶ್ವರ್ಯ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಅನೇಕ ದುರಂತಗಳು ನಡೆದಿದ್ದು ಅದರಲ್ಲೂ ನಗರದ ಬೌರಿಂಗ್ ಆಸ್ಪತ್ರೆಯ ಬಳಿ ಕಾಂಪೌಂಡ್ ಗೋಡೆ ಉರುಳಿ 7 ಮಂದಿ ಸತ್ತು ಹಲವರು ಗಾಯಗೊಂಡಂತಹ ಘಟನೆ ಜನಮನವನ್ನು ತಟ್ಟಿದೆ. ಕರ್ನಾಟಕ ಸರ್ಕಾರ ಮೃತಪಟ್ಟವರ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಹಣವನ್ನು ಘೋಷಿಸಿದೆ.

0: ಏಷ್ಯನ್ ಫುಡ್ ಸೆಂಟರ್ ನೆನೆಸ್ಕೋತಾಯಿ
1: ಅಮ್ಮ, ಅದು ಒಳ್ಳೆ ಆಲೋಚನೆ.
2: ಏಷ್ಯನ್ ಫುಡ್ ಸೆಂಟರ್
3: ಈಗ ನಾನಾ ಕಡೆ,
2: ಬ್ರಾಂಪ್ಟನ್ ನಲ್ಲಿ ಮೂರು ಕಡೆ, 80 ಪೆಟ್ರೋಸೆಲ್ ಡ್ರೈವ್, ಎರಡನೆಯದು 284 ರೋಡ್, ಮೂರನೆಯದು ಟೋರ್ಬ್ರಾಂಪ್ ಮತ್ತು ನಾರ್ತ್ ಪಾರ್ಕ್ ಬಳಿ. ಇನ್ನು ಇತರೆ ಮೂರು ಶಾಖೆಗಳು ಇಟೋಬಿಕೋಕ್ ನಲ್ಲಿ 10 ವೆಸ್ಟ್ ಮೋರ್ ಡ್ರೈವ್, ಮಿಸಿಸಾಗದ 1075 ಸೆರೆಮೋನಿಯಲ್ ಡ್ರೈವ್, ನಾರ್ತ್ ಯಾರ್ಕ್ ನಲ್ಲಿ 308 ಎಡಿಸ್ಟೋನ್ ಅವೆನ್ಯೂ. ನಿಮ್ಮ ಅಡುಗೆ ಮನೆಯನ್ನು ಶ್ರೀಮಂತಗೊಳಿಸುವ, ಅರ್ಥಪೂರ್ಣಗೊಳಿಸುವ ಏಷ್ಯನ್ ಫುಡ್ ಸೆಂಟರ್ಗಿಂದ ಭೇಟಿ ಕೊಡಿ. ಹೆಚ್ಚಿನ ವಿವರಗಳಿಗೆ ಪ್ರಧಾನ ಶಾಖೆ 416-740-3262 ಇಲ್ಲಿಗೆ ಸಂಪರ್ಕಿಸಿ.
4: ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಗಿಯಿತು. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
1: ನಮಸ್ಕಾರ.